ಸೋರಾ ಶ್ರೀ ಅಭಿಮನ್ಯು ಜನ್ಮನ ಗಯೇಶು ರಾಣಿ ಸುಭದ್ರಾಮ ಮರಿಯೇರ ನಮಾ ಕುಲ ಚಿಯೆ ಭಯೋ ಬಾಚೆ ನನ್ ಕೋಹಿತಾ ರಾಣಿ ಶ್ರೀ ಅಭಿಮನ್ಯು ಕಿಪನಿ ಥಿನ್ ಶಿವ ತಾರಾ ಗರ್ಭಿಣಿ ತಿನೈ ಬಾಟ ಪಚಿ ಪರಿಚಿ